ಭಜಾನತ ಚೀಟಿ ತೇ ಕುಂಚರೆಯ ಸುಲ್ಲಾ ಸಪರ್ ಕೃಪಾದೃಷ್ಟ ಗರ್ಭುಲ್ಲ ಸಂತನ್ ದುಃಖ ಪಾಯ ತೇ ದುಃಖಿ ಸುಖ ಪಾಯ ಸಾಧನ ಗೇ ಸುಖಿ ಏಕ ಏಕೀ ಬೀರ್ ಪಶಾನ ಘಟ ಘಟ ಗೇ ಬಡ ಬಡ

ಸಾರಷ್ಟಪದಿ ಸಂಜನಾಮಿಲ ಕರೋ ವಿಚಾರೇ ಸಿಮರಣಾಮ ಆಧಾರವರು ಭಾವ ಸಮೀದ ಬಿಸಾರು ಶರಣ ಕಮಲ ಹೃದಯ ಹೃದಾರು ಕರಣಗಾರ ಸೋ ಪ್ರಭ ಸಂರಾತ ದೃಢಗರ ಗಹ ಹೋ ನಾಮರವತ್ ಏ ತನ್ ಸಂಚೋ ಹೋ ಭಗವನ್ ಸಂಜನಾಕ ನಿರ್ಮಲ ಮಂತ ಏಕಾಸ ರಾಕೋ ಮನ ಮಾಹೇ ಸರ್ವರೋಗ ನಾನಕ ಮಿಟ ಜಾಹೆ ಜಿಸ್ ತನ್ ಗೋಚಾರ ಕುಂಠ ಅಡುತಾ ಮೇ ಸೋ ತನ ಹರ ಸೇವಾ ತೇ ಪಾಮೆ ಜಿಸ್ ಸುಖೋ ನೃತ ಬಾಂಛೆ ಮೀ ಸೋ ಸುಖ ಸಾಧು ಸಂಗ ಪರಿ ಜಿಸ್ ಶೋಭಾ ಕೋ ಕರೇ ಪರೀ ಕರ್ಣಿ ಸಾ ಶೋಭಾ ಭಜ ಹರ ಗೀ ಸರಣಿ ಅನುಗ ಭಾವಿ ರೋಗ ನ ಜಾಯ ರೋಗ ಮಿಟೇ ಹರ ಅವಖದ ಲಾಯ ಸರ್ವನಿಧಾನ ಮೇ ಹರ ನಾಮ ನಿಧಾನ ಜಪ ನಾನಂಗ ದರ್ಗೇ ಪರಮಾನ್ ಮನ ಪ್ರಬೋಧ ವರ್ಗೇ ನಾಯ ದಯ ಸ್ಥಾವತೆ ಆವೇ ಠಾಯ ದಾ ಗೋ ಬಿಘನ್ನ ರಾಗೇ ಗೋಯೇ ಜಾಗೇ ಹೃದಯ ಬಸೇ ಹರ ಸೋಯ ಕಲ್ತಾತಿ ಠಂಡಾ ಹರ ನಾವು ಸಿಮರ ಸಿಮರ ಸದಾಶುಗ ಭಾವ ಪವಿಂಸೆ ಪೂರ್ಣ ಹೇ ಆಸ ಭಕ್ತ ಭಯಾತ ಮೃಗಾಸ ತಿತ್ಕರ ಜಾಯ ಬಸೇ ಬಿನಾಸಿ ಗವನಾನ ಗಾಟಿ ಜಮ ಭಾಸಿ ತದ ವಿಚಾರ ಕಹ ಜನ ಸಾಚಾ ಜನಮ ಮರ ಸೋ ಕಾಚೋ ಕಾಚಾ ಆವಾಗಮನ ಮಿಟೇ ಪ್ರಭ ಸೇವಾಬ್ ದ್ಯಾಗ ಶರಣ ಗುರುದೇವ್ ಏಂ ರತನ ಜನಮ ಗಾವೇ ಉದಾರ ಹರ ಹರ ಸಿಮ ಪ್ರಾಣ ಆಧಾರ ಅನುಗ ಭಾವನಾ ಶೂಟನ ಹಾರೇ ಸಿಮರತ ಸಾಸ್ತ ಭೇದ ವಿಚಾರೇ ಹರ ಕೀ ಭಗತ್ ಗುರು ಮಲ್ಲಾಯ ಮನ ಮಂಚತನ ಅನಂಗ ಫಲಭಾಯ ಸಂಗನಾ ಚಾಲ ತೇರೇ ತನಾ ತುಂಕ್ಯಾ ಲಪಟಾಮೆ ಮೂರ್ಖ ಮನಾ ಸುತ ಮೀತ ಕುಟುಂಬ ಅರ ಬನತಾಂತೆ ಕಹ ಹೋ ತುಮ ಗಮನ ಸನಾಥ ರಾಜರಂಗ ಮಾಯಾ ವಿಸ್ತಾರಂತೆ ಕಹ ಹೋ ಗಮನ ಚುಟಕಾರ ಅಸಸ್ತಿ ರಥ ಸವಾರಿ ಝೂಠಾ ಡಮ ಝೂಠ ಭಾ ಸಾರೇ ಜಿಂದಿಯೇ ತಸ ಬುಜೇ ನಾ ಬೇಗಾನಾ ನಾಮ ವಿಸಾರ ನಾನಕ ಭಜತಾನಾ ಗುರು ಕೀ ಮಾತು ಲೇ ಆನೇ ಭಗತ ಬನಾ ಬೋ ಡೂಬೇ ಸ್ಯಾನೆ ಹರ ಕೀ ಭಗತ ಗುರು ಮನ ಮೀ ನಿರ್ಮಲೋ ಹೇ ತುಮಾರೋ ಜೀತ ಚರಣ ಕಮಲ ರಾಖೋ ಮನ ಮಾಹೇ ಜನಮ ಜನಮ ಗೇ ಗಲ ಭಗ ಜಾಹೇ ಆವ ಜಪರಾ ನಾಮ ಜ ಬಾಬೋ ಸಂತ ಗಾಯ ರಾತ ಗದ ಬಾಬೋ ಸಾರ ಸಾಧ ಕೋ ನಾ ಸಹ ಸುಭಾಏ ನಾನ ಗುಣ ಗಾವ ಗುಣ ಗಾವ ਤੇਰੀ ਉਦਰ ਸਮੈਲ ਬਿਨ ਜਾਇ ਹੋਮੇ ਬਿਗ ਫੈਲ ਹੋਏ ਅਜੰਦ ਬਸੈ ਸੁਖ ਨਾਲ ਸਾਸ ਗਰਾਸਰ ਨਾਮ ਸਮਹਲ ਸ਼ਾਡ ਸਿਆਨਮ ਸਗਰੀ ਬਨਾ ਸਾਧ ਸੰਗ ਪਾਵੇ ਸਾਚ ਤਨਾ ਹਰ ਪੁੰਜੀ ਸੰਧ ਕਰੋ ਬਿਵਹਾਰੀ ਹਾਂ ਸੁਖ ਦਰਗਾਹ ਜੈਕਾਰ ਸਰਬ ਨਿਰੰਤਰ ਏਕੋ ਦੇ ਕਹੋ ਨਾਨਕ ਜਾ ਕੇ ਮਸਤਕ ਰੇ ਏਕੋ ਜਪ ਏਕੋ ਸਾ ਰਾਹ ਏਕ ਸਿਮਰ ਏਕੋ ਮਨ ਆਹੇ ਏਕ ਸਗੇ ਗੁਣ ਗਾਓ ਅਨੰਤ ਮੰਤਨ ਜਾਪ ਏਕ ਭਗਵੰਤ ਏਕੋ ਏਕ ਏਕ ਹਰਾ ਪੂਰਨ ਪੂਰ ਰਹੋ ਪ੍ਰਭ

ನಗಮನ ಪ್ರಗಾಸ್ ಅಷ್ಟಪದಿ ಸಂತ ಸಂಘ ಅಂತರ ಪ್ರಭುಠಾ ನಾಂ ಪ್ರಭು ಕಾಲ ಗಾಮಿಠಾ ಸಕಲ ಸಮಯಗರಿ ಏಕಸಗಾಠಮಾಹೆ ಅನುಗ್ರಹ ನಾನಾ ದೃಷ್ಟಾಹೆ ನಾವುನಿತ ಅಮೃತ ಪ್ರಭುಗಾ ನಾಂ ದೇಹಿ ಮಹಸ್ಗಾ ವಿಶ್ರಾಮ ಸಂಸಮಾದ ಅನತನಾಥ ಕಹನ್ನ ಜಾಯ್ಯ ಚರ್ಚ ವಿಸಮಾದ ತೇನ ದೇಖ್ಯಾ ಸ್ಯಾವಧಿಕಾಯ ನಾನುಜನ ಸ್ವಜೀಪಾಯ ಸ್ವಂತರ ಸ್ವಬಹರ ಅನಂತ ಕಟುರ್ಭ್ಯಾಭ್ರಯ ಭಗವಂತ ತರ್ಣಮಾಯಾ ಗಾಜ್ಪಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ್ ವಂತನ ಪರ್ವತ ಪಾರ ಬ್ರಹ್ಮ ಜಯ ಸಿಯಾ ಗಾಥ ಸ ಕರ್ಮ ಪೌಣ ಪಾಣಿ ಮ ಸಂತರ ಮಾಹೇ ಚಾರ್ ಗುಣ ದಸೆ ಸಮಾಹೇ ದಸೆ ಭಿನ್ನ